0: ಸಕಲ ಧರಣಿ ಪರ್ಣಚ ರಾಜ ದೌರೇಯ ವರನಟಲ ತಟ ಕಟತಾಂಗ್ರಿ ಈಗಲುಂಡಬು ಕಾವಲನನ್ನು ನೀ ಸ್ವಾರ್ಥಮು ನೀಕು ತಿಳಿಸಿನ ಧರ್ಮಮನ್ನು ಕಪ್ಪಿಪುಚ್ಚನೇದು ಕುರು ರಾಜನ್ವಯ ಕ್ಷೀರ ಅಪಾರ ಶ್ವಾನಯ್ಯಕುಂಡವು ಕಾವಲನ್ನು ಆಕಾಂಕ್ಷ ನೀಕು ಗುರ್ತು ಉನ್ನ ನ್ಯಾಯಮನ್ನು ಗುಟುಕ್ಕುಮನಿಪಿಂಚಿಂದು. ಕಾನಿ ಸುಯೋಧನ ಜಯಮುನಕು ಧರ್ಮಮುನಕು ಅನುಬಂಧಮು ಕಲದು ಸುಯೋಧನ ಜಯಮು.
1: ಜಯಮು ವಿಶೇಷಯೋ.

ಕವಿಯೋಗಿ ವಂದ್ಯ ಸುಗುಣೋತ್ತಮ ಓ ಶರಣಾಗತ ಮರ ಓ ಕಹ ಓ ಮುನೀಶ್ವರ ಮನೋಹರ ಓ ವಿಮಲ ಪ್ರಭಾವ ರವೇ ಕಾವವೇ.

ಕುಂಡವವು ನಿನ್ನು ನೇಗಂಟಿ ಸಂತುಷ್ಟಿಗೊಂಟಿನ್ ಮರಿ. ಸಂಧಿಯಂಬೂಡೆ ನೋಯನ್ನ ನೀ ಕನ್ನವೇರುನ್ನದೇ